ತಾತೆರಿಗಿಡತಕ್ಕ ತಾತೆರಿಗಿಡತಕ್ಕ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ ತಾತೆ